0: Kuva utakuma humelelo ka swona hi na wena muyingisi to ku rhandzeka hi pangalatana na wena hi seketelana na wena ka vusiku lebyi bya nyamuntlha hi tshembisile leswaku hi nkarhi lowu hi ta kuma nkatsakanyo wa mahungu hi ku xuvela a vuyingiseti byinene.
1: Xitiku xa Dzongeni.
2: Vhiki ni vhiki musumbuluko wa unharhu ni wa ntlhanu ni 21 orijidash minutos.
1: Vukombisi bya madzungula, ku hendleletiwa mabindzu, nhlawutelo wa mahanyela ni nhluvuko wa miganga.
2: Xitiku xa Dzongeni.